ಪ್ರದೇಶವಾಸಿಭ್ಯಃ ಕಿಂಚಿತ್ ನಿವೇದನಂ ಕೃತವಾನಾಸಂ. ಅಹಂ ಉಕ್ತವಾನಾಸಂ ಯತ್ ಯಾವತ್ ಪರ್ಯಂತಂ ಸಂಭವಃ ಭವೇತ್ ಕಸ್ಮೈಚಿತ್ ಕಾಲಾಯ ಸುವರ್ಣ ಕ್ರಯಣಂ ಉಪೇಕ್ಷಣೀಯಂ. ಜನಾನ್ ಉಕ್ತವಾನಾಸಂ ಯತ್ ವಿದೇಶೇ ಅವಕಾಶಂ ಯಾಪಯಿತುಂ ಪರಿಹರಂತು. ಅಹಂ ಜನಾನ್ ಕಾರಪೂಲಿಂಗ್ ಇತ್ಯೇತದರ್ಥಂ ಪ್ರೇರಿತವಾನ್. ಕೃಷಕಾನ್ ಆಗ್ರಹಂ ಕೃತವಾನ್ ಯತ್ ರಸಾಯನ ಮುಕ್ತ ಕೃಷಿ ಕಾರ್ಯಂ ಕುರ್ಯಾತ್. ಕೃಷಿಕ್ಷೇತ್ರಾನಾಂ ರಕ್ಷಾರ್ಥಂ ಪ್ರಾಕೃತಿಕೋರ್ವರಕಾನಾಂ ಅತ್ಯಧಿಕ ಪ್ರಯೋಗಃ ಭವೇತ್. ಸಖಾಯಃ ಅಹಂ ದೇಶಸ್ಯ ಪ್ರತ್ಯೇಕಂ ನಾಗರಿಕಸ್ಯ ಕೃತಜ್ಞಃ ಅಸ್ಮಿ ಯತ್ತೇ ನ ಕೇವಲಂ ಮಮ ನಿವೇದನಸ್ಯ ಸಮರ್ಥನಂ ಕೃತವಂತಃ ಅಪಿತು ಪ್ರತ್ಯೇಕ ದೃಷ್ಟ್ಯಾ ಸಹಯೋಗಂ ಕುರುವಂತಿ. ನೈಕೇ ಪರಿವಾರಾಃ ಮಹ್ಯಂ ಸಂದೇಶಾನ್ ಪ್ರೇಷಿತ್ವಾ ಸ್ವಾನುಭವಾನ್ ಉಕ್ತವಂತಃ. ನೈಕೇ ಪರಿವಾರಾಃ ನಿಶ್ಚಯಂ ಕೃತವಂತಃ ಯತ್ ಗೃಹಸ್ಯ ವಿವಾಹ ಕಾರ್ಯಕ್ರಮೇಷು ಸುವರ್ಣ ಕ್ರಯಣಂ ನ ಕರಿಷ್ಯಂತಿ. ಅವಶ್ಯಕತಾ ಭವಿಷ್ಯತಿ ಚೇತ್ ಪೂರ್ವಸ್ಥಿತಸ್ಯ ಸುವರ್ಣಸ್ಯ ಪುನಃ ಪ್ರಯೋಗಂ ಕೃತ್ವಾ ನೂತನಾಭೂಷಣಾನಾಂ ನಿರ್ಮಾಣಂ ಕಾರಯಿಷ್ಯಂತಿ. ನೈಕೇ ಜನಾಃ ಸಾಮಾಜಿಕಾಂತರ್ಜಾಲಪಟಲೇಷು ಇದಮಪಿ ಲಿಖಿತವಂತಃ ಯತ್ತೇ ಕಥಂ ನಿರ್ಧಾರಿತ ವಿದೇಶಯಾತ್ರಾಃ ಉಪೇಕ್ಷಿತವಂತಃ. ಸಖಾಯಃ ಕಾರಪೂಲಿಂಗ್ ಇತ್ಯೇತದಾಲಕ್ಷ್ಯ ಅಪಿ ನೈಕೇ ಅನುಭವಾಃ ಪ್ರೇಷಿತಾಃ. ಯೇ ಜನಾಃ ಪ್ರತಿದಿನಂ ಏಕಸ್ಯಾಮೇವ ದೇಶಾಯಾಂ ಸ್ವವಾಹನೈಃ ಗಚ್ಛಂತಿ ಸ್ಮ ತೇ ಸಾಂಪ್ರತಂ ಸಹೈವ ಗಚ್ಛಂತಿ. ಜನಾಃ ಯಥಾ ಸಂಭವಂ ಬಸ ಯಾನಾನಾಂ ಮೆಟ್ರೋ ಯಾನಾನಾಂ ಪ್ರಯೋಗಂ ಕುರುವಂತಿ. ಅನೇನ ಪೆಟ್ರೋಲ್ ಡೀಸೆಲ್ ಇತ್ಯೇತೇಷಾಂ ಸಂಚಯಃ ಭವತಿ. ಏವಮೇವ ದೇಶಸ್ಯ ವಿಭಿನ್ನ ಕ್ಷೇತ್ರೇಷು ಪ್ರಾಕೃತಿಕೋರ್ವರಕಾಣಾಂ ಉಪಯೋಗವರ್ಧನಸ್ಯ ವಾರ್ತಾಃ ಅಪಿ ಸಮಾಗಚ್ಛಂತಿ. ಸಖಾಯಃ ಅಹಂ ಪ್ರಸನ್ನಃ ಅಸ್ಮಿ ಯತ್ ವಯಂ ಭಾರತೀಯಾಃ ಮಿಲಿತ್ವಾ ಏತತ್ ವೈಶ್ವಿಕ ಸಂಕಟಂ ಸಮ್ಮುಖೀಕುರ್ಮಃ. ಮದೀಯೋಯಂ ವಿಶ್ವಾಸಃ ಅಸ್ತಿ ಯತ್ ಜನಸಹಭಾಗಿತಾಯಾಃ ಏಷಾ ಶಕ್ತಿಃ ಅಸ್ಮಭ್ಯಂ ಬಲಂ ಪ್ರದಾಸ್ಯಂತಿ ಸಾಫಲ್ಯಂ ಚ ವಿತರಿಷ್ಯಂತಿ. ಮಮ ಪ್ರಿಯಾಃ ದೇಶವಾಸಿನಃ, ಅಸ್ಮಾಕಂ ದೇಶೇ ಜನ್ಮದಿವಸ್ ವಿವಾಹಾದಿ ಪಾರಿವಾರಿಕ ಕಾರ್ಯಕ್ರಮೇಣ ಸಹೈವ ಸಕಲ ಸಮಾಜಸ್ಯ ಅಪಿ ಉತ್ಸವಃ ಭವತಿ. ಪ್ರತ್ಯೇಕಂ ಪರಿವಾರಃ ವಾಂಛತಿ ಯತ್ ತೇಷಾಂ ಹರ್ಷೋಲ್ಲಾಸೇ ಅನ್ಯ ಜನಾಃ ಅಪಿ ಸಂಲಗ್ನಾಃ ಭವೇಯುಃ. ಜನಾಃ ಅತಿಥಿಭ್ಯಃ ಉಪಹಾರಾನ್ ಅಪಿ ಯಚ್ಛಂತಿ. ಸಖಾಯಃ ಮಹಾರಾಷ್ಟ್ರಸ್ಯ ನಾಂದೇಡ್ ಕ್ಷೇತ್ರಸ್ಯ ಏಕಃ ಪರಿವಾರಃ ಸ್ವಹರ್ಷೋಲ್ಲಾಸಸ್ಯ ವಿತರಣಾಯ ಏತಾದೃಕ್ ಕಾರ್ಯಂ ಕೃತವಾನ್ ಯತ್ ಚರ್ಚಾಯಾಃ ವಿಷಯಃ ಜಾತೋಸ್ತಿ. ಅತ್ರ ನಾಂದೇಡ್ ಕ್ಷೇತ್ರಸ್ಯ ಬಹಾದುರಪುರ ಗ್ರಾಮೇ ಪೇಠಕರ ಪರಿವಾರಃ ನಿವಸತಿ. ಏಷಃ ಪರಿವಾರಃ ಚಿಂತಿತವಾನ್ ಯತ್ ಹರ್ಷಸ್ಯ ವಿತರಣಮೇವ ಕರಣೀಯಂ ಚೇತ್ ಏತಾದೃಕ್ ವಸ್ತು ಪ್ರದಾತವ್ಯಂ ಯತ್ ಕಠಿಣ ಸಮಯೇ ಕಸ್ಯಾಪಿ ಪರಿವಾರಸ್ಯ ಸಹಾಯತ್ವೇನ ಭವೇತ್. ಸ್ವಗೃಹಸ್ಯ ವಿವಾಹಾವಸರೆ ಏಷಃ ಪರಿವಾರಃ ಗ್ರಾಮಸ್ಯ ಪಂಚಶತಾಧಿಕ ತ್ರಿಸಹಸ್ರ ಸಂಖ್ಯಾಕೇಭ್ಯಃ ಜನೇಭ್ಯಃ ದುರ್ಘಟನಾಭಿರಕ್ಷಾಯಾಃ ವ್ಯವಸ್ಥಾಂ ಕೃತವಾನ್. ಪ್ರತ್ಯೇಕಂ ಜನಾಯ ಏಕಲಕ್ಷ ರೂಪ್ಯಕಾಣಾಂ ಅಭಿರಕ್ಷಾ ವೇದನಂ ಪ್ರದತ್ತಂ. ಅಸ್ಯ ಪದಕ್ಷೇಪಸ್ಯ ಪೃಷ್ಠೇ ಅತೀವ ಹೃದಯ ಸ್ಪರ್ಶಿ ಭಾವನಾ ಅಸ್ತಿ. ಪರಿವಾರೇಣ ದೃಷ್ಟಮಾಸೀತ್ ಯತ್ ದುರ್ಘಟನಾಯಾಃ ಅನಂತರಂ ಪರಿವಾರಾಃ ಆರ್ಥಿಕ ರೂಪೇಣ ಕಾಠಿನ್ಯಂ ಅನುಭವಂತಿ. ಏತಸ್ಮಿನ್ ಕಾಲೇ ಏಕಾ ಲಘು ಸಹಾಯತಾಪಿ ಮಹತ್ ಸಹಾಯ್ಯಂ ಭವತಿ. ಸಖಾಯಃ ಪ್ರಶಾಸನಂ ದೇಶಸ್ಯ ಕೋಟಿ ಸಂಖ್ಯಾಕೇಭ್ಯಃ ಪರಿವಾರೇಭ್ಯಃ ಸುರಕ್ಷಾ ಕವಚಂ ಪ್ರಯಚ್ಛತಿ. ಪ್ರಧಾನಮಂತ್ರಿ ಸುರಕ್ಷಾಭಿರಕ್ಷಾ ಯೋಜನಾ ಇತ್ಯೇತಸ್ಯಾಮ ಯೋಜನಾಯಾಂ ಕೇವಲಂ ವಿಂಶತಿ ರೂಪ್ಯಕಾಣಾಂ ಶುಲ್ಕ ಪ್ರದಾನೇನ ಅರ್ಥಾತ್ ಏಕಸ್ಯ ವರ್ಷಸ್ಯ ಕೇವಲಂ ವಿಂಶತಿ ರೂಪ್ಯಕಾಣಾಂ ಶುಲ್ಕಂ ಯಸ್ಮಿನ್ ದ್ವಿಲಕ್ಷ ರೂಪ್ಯಕಾಣಾಂ ದುರ್ಘಟನಾಭಿರಕ್ಷಾ ಪ್ರದೀಯತೆ. ಸಾಂಪ್ರತಂ ಯಾವತ್ ಅನಯಾ ಯೋಜನಯಾ ಸಹ ಅಷ್ಟಪಂಚಾಶತ್ ಕೋಟಿ ಸಂಖ್ಯಾಕಾಃ ಜನಾಃ ಸಂಯೋಜಿತಾಃ. ಏತೇಷು ಅಷ್ಟಾವಿಂಶತಿ ಕೋಟಿ ಸಂಖ್ಯಾಕಾಃ ಅಸ್ಮಾಕಂ ಮಾತರಃ ಭಗಿನ್ಯಃ ಪುತ್ರ್ಯಃ ಮಹಿಳಾಶ್ಚ ಸಂತಿ. ಅನಯಾ ಯೋಜನಯಾ ಪೀಡಿತ ಪರಿವಾರೇಭ್ಯಃ ಸಾಂಪ್ರತಂ ಯಾವತ್ ಸಪ್ತಶತಾಧಿಕ ತ್ರಿಸಹಸ್ರ ಕೋಟಿ ರೂಪ್ಯಕೇಭ್ಯಃ ಅಧಿಕ ಸಹಾಯತಾ ರಾಶಿಃ ಪ್ರದತ್ತಃ. ಸಖಾಯಃ ತಥೈವ ಪ್ರಧಾನಮಂತ್ರೀ ಜೀವನ ಜ್ಯೋತಿ ಅಭಿರಕ್ಷಾ ಯೋಜನಾಪಿ ತಾವತ್ಯೇವ ಮಹತ್ವಪೂರ್ಣಾ ಅಸ್ತಿ. ಏಷಾ ಯೋಜನಾ ಕಸ್ಯಚಿತ್ ಜನಸ್ಯ ದುಃಖದ ಮೃತ್ಯುದಶಾಯಾಂ ತಸ್ಯ ಪರಿವಾರಾಯ ಲಕ್ಷದ್ವಯ ರೂಪ್ಯಕಾಣಾಂ ಅಭಿರಕ್ಷಾ ಕವಚಂ ಯಚ್ಛತಿ. ಅಸ್ಯಾಃ ವಾರ್ಷಿಕಃ ಪ್ರದೇಯಾಂಶಃ ಕೇವಲಂ 36,400 ರೂಪ್ಯಕಾಣಿ ಅಸ್ತಿ. ಅರ್ಥಾತ್ ಏಕಸ್ಯ ದಿನಸ್ಯ ಪ್ರಾಯಃ 1.5 ರೂಪ್ಯಕಂ. ಅನಯಾ ಯೋಜನೆಯಾ ಇದಾನಿಂ ಯಾವತ್ 27,00,000,000 ಜನಾಃ ಸಂಬದ್ಧಾಃ ಸಂತಿ. ಏತದಂತರ್ಗತಂ ದೇಶಸ್ಯ ಪ್ರಾಯಃ 11,00,000 ಪರಿವಾರೇಭ್ಯಃ 22,000,000,000 ರೂಪ್ಯಕಾಣಾಂ ಸಹಾಯ್ಯಂ ಪ್ರದತ್ತಮಸ್ತಿ. ಏತಾನಾಂ ಸಾಂಖ್ಯಿಕ ವಿವರಣಾನಿ ಅತೀವ ವಿಶಾಲಾನಿ ಸಂತಿ. ಏತೇಷಾಂ ಸಾಂಖ್ಯಿಕ ವಿವರಣಾನಾಂ ಪೃಷ್ಠೇ ಲಕ್ಷಶಃ ಪರಿವಾರಾಣಾಂ ಸ್ವೀಯಾ ಸ್ವೀಯಾ ಕಥಾ ಅಸ್ತಿ. ಕುತ್ರಚಿತ್ ಕಸ್ಯಚಿತ್ ಮಾತ್ರೇ ಬಾಲಕಾಣಾಂ ಶಿಕ್ಷಣ